0: ꯃꯇꯝꯗ ꯑꯄꯨꯟꯕ ꯆꯥꯎꯈꯠꯄ ꯂꯝꯗꯝ ꯑꯃ ꯑꯣꯏꯕ ꯉꯝꯒꯅꯤ ꯍꯥꯏꯔꯤ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ
1: Department of Information and Technology na miyam ki damak puzarakli e-seba Manipur
2: certificate tantukpagi document lokthukpagi employment exchange ki service sing pum namak online da apply tobu yargani
1: meri pehchan oina aadhar authentication tauraga raibamongda login tobiyo adomgi maru eba document sing digilocker integration tauduna secure oina digitally sizanabsu yare
2: central limited state ki leiriba government service sing umang integration gi matengna irai line access tobu su yargani
1: adomna hangningba wahang singgi damak ai chatbox support su hapchari masida natana whatsapp governance ki khuthangda adomgi phone da notification update lakhanbasu yare
2: adina sizinabiyu government ki service sing bu miyam da hena naksil halliba
1: e seva manipur
0: ಆಕಾಶವಾಣಿ ಇಂಫಾಲ್ದಗಿ ಪಾವು ತಬಿರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಭಾರತ ಅಮಸು ಇಂಡೋನೇಷ್ಯಾ ಲೈಬಾಕ್ ಅನಿನ ಲೈನರಿ ಮರಿ ಹೇನ ಸೆಸಿಲನ್ಬಗಿ ತಂಗಾಯ್ಪದಬಲೆ ಮಸಿನ ಲೈಬಾಕ್ ಅನಿ ಹೇನ ಸಾಕುತ್ಪ ಅಮಸು ಮಾಲೆಮ್ ಥಾಕಿ ಒಯ್ನ ಶಾಂತಿ ಪುರಕ್ಪದ ಅಸೌಬ ಮತೆಂಗ್ ಒಯ್ಗನಿ ಜಕರ್ತಾದ ಲೈಬ ಇಂಡೋನೇಷ್ಯಾಗಿ ಪಾರ್ಲಮೆಂಟ್ ವ ಅಂಗಾಂಗದ ಶ್ರೀ ಮೋದಿನ ಹೈ ಭಾರತ ಅಮಸು ಇಂಡೋನೇಷ್ಯಾ ಲೈಬಾಕ್ ಅನಿಗಿ ಮರಿ ಅಸಿ ಸಹಿ ಸಾಮ ಹೇಳಬ ಮರುಗ್ ಮಪಾಂಗ್ ಒಯ್ಬಗಿ ಮರಿನಿ ꯂꯩꯕꯥꯛ ꯑꯅꯤꯒꯤ ꯂꯩꯅꯔꯤꯕ ꯒꯅꯇꯟꯇ꯭ꯔꯒꯤ ꯊꯕꯛ ꯊꯧꯔꯝꯁꯤꯡ ꯑꯃꯅ ꯑꯃꯕꯨ ꯊꯥꯖꯅꯕ ꯑꯃꯁꯨꯡ ꯃꯥꯟꯅꯕ ꯀꯌꯥꯃꯔꯨꯝ ꯂꯩꯕ ꯑꯁꯤꯅ ꯇꯨꯡꯗꯁꯨ ꯂꯩꯕꯥꯛ ꯑꯅꯤꯒꯤ ꯃꯔꯤ ꯍꯦꯟꯅ ꯆꯦꯠꯁꯤꯜꯍꯟꯒꯅꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏ ꯚꯥꯔꯠꯅ ꯆꯥꯎꯈꯠꯄ ꯁꯥꯟꯇꯤ ꯑꯃꯗꯤ ꯁꯦꯜ ꯊꯨꯝꯒꯤ ꯐꯤꯕꯝ ꯐꯒꯠꯍꯟꯕꯗ ꯆꯦꯠꯅ ꯊꯥꯖꯩ ꯇꯦꯔꯣꯔꯤꯖꯝ ꯄꯨꯟꯅ ꯊꯦꯡꯅꯃꯤꯟꯅꯕ ꯑꯃꯁꯨꯡ ꯂꯩꯕꯥꯛ ꯑꯅꯤꯒꯤ ꯁꯦꯀ꯭ꯌꯨꯔꯤꯇꯤꯗꯁꯨ ꯄꯨꯟꯅ ꯊꯕꯛ ꯇꯧꯃꯤꯟꯅꯕꯒꯤ ꯇꯉꯥꯏꯐꯗꯕ ꯂꯩ ꯀꯦꯟꯗ꯭ꯔꯒꯤ ꯂꯧꯎ ꯁꯤꯡꯎ ꯃꯟꯇ꯭ꯔꯤ ꯁꯤꯕꯔꯥꯖ ꯁꯤꯡ ꯆꯧꯍꯥꯟꯅ ꯂꯧꯎ ꯁꯤꯡꯎꯒꯤ ꯂꯝꯗ ꯊꯕꯛ ꯇꯧꯕ ꯑꯣꯟꯇꯔꯄ꯭ꯔꯦꯅꯤꯌꯣꯔ 20,000 ꯍꯦꯟꯕ ꯑꯃꯁꯨꯡ ꯂꯧꯃꯤ 100,000 ꯍꯦꯟꯕꯗ ꯀꯥꯟꯅꯕ ꯄꯤꯒꯗꯕ ꯄ꯭ꯔꯒꯇꯤ ꯄ꯭ꯔꯣꯖꯦꯛ ꯉꯁꯤ ꯍꯧꯗꯣꯛꯈ꯭ꯔꯦ ꯄ꯭ꯔꯣꯖꯦꯛ ꯑꯗꯨ ꯍꯧꯗꯣꯛꯂꯕ ꯃꯇꯨꯡꯗ ꯅꯦ ꯗꯤꯜꯂꯤꯗ ꯄꯥꯎꯃꯤꯁꯤꯡꯗ ꯋꯥ ꯉꯥꯡꯕꯗ ꯁ꯭ꯔꯤ ꯆꯧꯍꯥꯟ ꯍꯥꯏ ꯂꯩꯕꯥꯛ ꯑꯁꯤꯅ ꯏꯪ 2027 ꯕꯤꯛꯁꯤꯠ ꯚꯥꯔꯠ ꯑꯣꯏꯅꯕ ꯄꯥꯟꯗꯝ ꯊꯝꯂꯤꯕ ꯑꯁꯤ ꯃꯪꯐꯥꯎ ꯅꯍꯟꯅꯕꯒꯤꯗꯃꯛ ꯂꯧꯎ ꯁꯤꯡꯎꯕꯨ ꯅꯤꯡꯊꯤꯅ ꯆꯥꯎꯈꯠꯍꯟꯕ ꯈꯨꯡꯒꯪꯒꯤ ꯂꯝ ꯆꯥꯎꯈꯠꯍꯟꯕ ꯑꯃꯗꯤ ꯂꯧꯃꯤꯁꯤꯡꯒꯤ ꯐꯤꯕꯝ ꯐꯒꯠꯍꯟꯕ ꯌꯥꯝꯅꯃꯛ ꯇꯉꯥꯏꯐꯗꯦ ꯂꯩꯕꯥꯛ ꯑꯁꯤꯅ ꯃꯪꯂꯤꯕ ꯃꯪꯂꯥꯟ ꯑꯁꯤ ꯐꯪꯅꯕ ꯍꯣꯠꯅꯕꯗ ꯁꯔꯀꯥꯔꯅ ꯄꯥꯡꯕ ꯌꯥꯕ ꯃꯇꯦꯡ ꯄꯥꯡꯒꯅꯤ ꯂꯧꯎ ꯁꯤꯡꯎꯒꯤ ꯂꯝꯗ ꯊꯕꯛ ꯇꯧꯔꯤꯕ ꯑꯣꯟꯇꯔꯄ꯭ꯔꯦꯅꯤꯌꯣꯔ 2,000 ꯍꯦꯟꯕꯗ ꯄ꯭ꯔꯒꯇꯤ ꯄ꯭ꯔꯣꯖꯦꯛꯀꯤ ꯃꯈꯥꯗ ꯁꯔꯀꯥꯔꯅ ꯅꯤꯡꯊꯤꯅ ꯇ꯭ꯔꯦꯟ ꯇꯧꯅꯕ ꯋꯥꯔꯦꯞ ꯂꯧꯔꯦ ꯍꯥꯏꯔꯤꯕ ꯑꯣꯟꯇꯔꯄ꯭ꯔꯦꯅꯣꯔꯁꯤꯡꯅ ꯈꯨꯡꯒꯪ ꯈꯨꯡꯒꯪꯁꯤꯡꯗ ꯊꯕꯛ ꯄꯥꯏꯈꯠꯂꯛꯇꯨꯅ ꯈꯨꯡꯒꯪ ꯑꯃꯃꯝꯒꯤ ꯂꯧꯃꯤ ꯆꯅꯤꯔꯣꯝ ꯃꯃꯥꯡꯉꯩꯒꯤ ꯂꯧꯎ ꯄꯊꯥꯞꯇꯒꯤ ꯑꯅꯧꯕ ꯃꯈꯜꯒꯤ ꯂꯧꯎ ꯄꯊꯥꯞꯂꯣꯝꯗ ꯃꯥꯏ ꯑꯣꯟꯁꯤꯜꯍꯟꯕꯗ ꯆꯥꯎꯅ ꯀꯥꯟꯅꯕ ꯄꯤꯒꯅꯤ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯈꯥꯏꯗꯦꯝ ꯀꯤꯔꯆꯟꯗ꯭ꯔꯗꯒꯤ
3: ꯐꯤꯐꯥ ꯋꯥꯔꯜ ꯀꯞꯀꯤ ꯀ꯭ꯋꯥꯇꯔ ꯐꯥꯏꯅꯦꯜ ꯂꯥꯏꯟ ꯑꯞ ꯂꯣꯏꯒꯗꯕ ꯃꯦꯠꯁ ꯑꯅꯤ ꯈꯛꯇ ꯉꯥꯏꯔꯦ ꯉꯁꯤ ꯅꯨꯃꯤꯗꯥꯡ ꯄꯨꯡ 9:30 ꯃꯈꯥꯏꯗ ꯑꯔꯖꯦꯟꯇꯤꯅꯥꯒ ꯏꯖꯤꯞꯀ ꯑꯃꯁꯨꯡ ꯅꯣꯡꯌꯥꯏ ꯃꯇꯨꯡ ꯄꯨꯡ 1:30 ꯇꯥꯕ ꯃꯇꯝꯗ ꯁ꯭ꯋꯤꯠꯖꯔꯂꯦꯟꯒ ꯀꯂꯝꯕꯤꯌꯥꯒ ꯁꯥꯟꯅꯒꯅꯤ ꯉꯁꯤ ꯁꯥꯟꯅꯈꯤꯕ ꯄ꯭ꯔꯤ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁ ꯑꯃꯗ ꯁ꯭ꯄꯦꯟꯅ ꯄꯣꯔꯇꯨꯒꯜꯕꯨ ꯄꯥꯟꯖꯜ ꯑꯃꯁꯨꯡ ꯊꯣꯏꯈꯤ ꯉꯁꯤꯌꯨꯛ ꯁꯥꯟꯅꯈꯤꯕ ꯑꯇꯣꯞꯄ ꯃꯦꯠꯁ ꯑꯃꯗ ꯕꯦꯜꯖꯤꯌꯝꯅ ꯌꯨ.ꯑꯦꯁ.ꯑꯦꯕꯨ ꯄꯥꯟꯖꯜ 4-1 ꯊꯣꯏꯈꯤ ꯍꯧꯖꯤꯛ ꯐꯥꯎꯕꯗ ꯕꯦꯜꯖꯤꯌꯝ ꯐ꯭ꯔꯥꯟꯁ ꯅꯣꯔꯋꯦ ꯃꯣꯔꯣꯀꯣ ꯏꯪꯂꯦꯟ ꯁ꯭ꯄꯦꯟ ꯀ꯭ꯋꯥꯇꯔ ꯐꯥꯏꯅꯦꯜ ꯆꯪꯈ꯭ꯔꯦ ꯑꯍꯥꯟꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯂꯥꯛꯂꯤꯕ ꯏꯔꯥꯏ ꯅꯨꯃꯤꯠꯇ ꯐ꯭ꯔꯥꯟꯁꯀ ꯃꯣꯔꯣꯀꯣꯒ ꯁꯥꯟꯅꯒꯅꯤ ꯄꯥꯇꯤꯌꯥꯗ ꯄꯥꯡꯊꯣꯛꯄ ꯑꯟꯗꯔ 20 ꯑꯦꯁꯤꯌꯟ ꯔꯦꯁꯂꯤꯡ ꯆꯦꯝꯄꯤꯌꯟꯁꯤꯞꯇ ꯚꯥꯔꯠꯅ ꯁꯅꯥꯒꯤ ꯇꯀꯃꯥꯟ 4 ꯌꯥꯎꯅ ꯄꯨꯟꯅ ꯇꯀꯃꯥꯟ 20 ꯐꯪꯂꯦ ꯚꯥꯔꯠꯀꯤ ꯅꯨꯄꯤ ꯁꯥꯟꯅꯔꯣꯏꯁꯤꯡꯅ ꯄꯣꯏꯟꯠ 100+34 ꯐꯪꯗꯨꯅ ꯆꯦꯝꯄꯤꯌꯟꯁꯤꯞ ꯑꯁꯤꯒꯤ ꯑꯅꯤꯁꯨꯕ ꯇꯥꯏꯇꯜ ꯂꯧꯈꯤ ꯆꯩꯅꯥꯅ ꯑꯍꯥꯟꯕ ꯑꯃꯁꯨꯡ ꯖꯄꯥꯟꯅ ꯑꯍꯨꯝꯁꯨꯕ ꯃꯐꯝꯗ ꯂꯩꯈꯤ ꯆꯦꯝꯄꯤꯌꯟꯁꯤꯞ ꯑꯁꯤꯗ ꯚꯥꯔꯠꯀꯤ ꯔꯦꯁꯂꯔꯁꯤꯡꯅ ꯁꯅꯥꯒꯤ 9 ꯂꯨꯄꯥꯒꯤ 7 ꯁꯦꯡꯖꯦꯡꯒꯤ 9 ꯄꯨꯟꯅ ꯇꯀꯃꯥꯟ 20 ꯐꯪꯗꯨꯅ ꯇꯣꯞ 3ꯒꯤ ꯃꯅꯨꯡ ꯆꯟꯕ ꯉꯝꯈꯤ ꯑꯍꯥꯟꯕ MNC ꯑꯟꯗꯔ 19 T20 ꯇ꯭ꯔꯣꯐꯤ 2025-26ꯀꯤ ꯉꯁꯤ ꯂꯨꯋꯥꯡ ꯄꯣꯛꯄ ꯀ꯭ꯔꯤꯀꯦꯠ ꯁ꯭ꯇꯦꯗꯤꯌꯝꯗ ꯁꯥꯟꯅꯈꯤꯕ ꯑꯍꯥꯟꯕ ꯁꯦꯃꯤ ꯐꯥꯏꯅꯦꯜ ꯃꯦꯠꯁ ꯑꯃꯗ ꯑꯛꯁꯇꯣꯛ ꯍꯥꯡꯉꯕꯣꯛꯅ PCC ꯃꯌꯥꯏ ꯀꯣꯏꯕꯤꯕꯨ ꯋꯤꯀꯦꯠ 9 ꯊꯣꯏꯈꯤ NGL ꯅꯣꯡꯄꯣꯛ ꯂꯧꯔꯦꯝꯕꯝꯅ ꯁꯤꯟꯗꯨꯅ ꯆꯠꯊꯔꯤꯕ 3rd ꯂꯝꯕꯥꯟꯃꯌꯨꯝ ꯅꯣꯡꯊꯣꯟ ꯐꯨꯠꯕꯣꯜ ꯐꯦꯁꯇꯤꯕꯦꯜꯒꯤ ꯉꯁꯤ ꯁꯥꯟꯅꯈꯤꯕ ꯑꯍꯥꯟꯕ ꯃꯦꯠꯁꯇ ꯆꯪꯉꯝꯗꯥꯕꯤ FC ꯂꯥꯛꯇꯕꯗꯒꯤ ꯚꯤꯛꯇꯣꯔꯤꯌꯥ ꯄ꯭ꯂꯦ ꯌꯥꯝꯕꯦꯝꯅ ꯕꯥꯏ ꯂꯧꯈꯤ ꯐꯦꯁꯇꯤꯕꯦꯜ ꯑꯁꯤꯒꯤ ꯑꯅꯤꯁꯨꯕ ꯃꯦꯠꯁꯇ ꯂꯂꯤꯇꯥ FC ꯍꯧꯔꯩꯕꯤꯅ IMFC ꯏꯔꯣꯝ ꯃꯩꯖꯔꯥꯎꯕꯨ ꯄꯥꯟꯖꯜ 5-0 ꯊꯣꯏꯈꯤ ꯗꯤꯖꯕꯅꯤ
0: ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯃꯨꯛ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟ ꯍꯥꯏꯔꯤ ꯁꯔꯀꯥꯔꯅ ꯃꯤꯌꯥꯝꯒꯤ ꯌꯥꯏꯐꯅꯕꯒꯤꯗꯃꯛ ꯇꯣꯉꯥꯟ ꯇꯣꯉꯥꯟꯕ ꯁꯔꯀꯥꯔꯒꯤ ꯂꯣꯏꯁꯪꯁꯤꯡꯅ ꯄꯤꯕ ꯌꯥꯕ ꯈꯨꯗꯣꯡꯆꯥꯕꯁꯤꯡ ꯅꯤꯡꯊꯤꯅ ꯐꯪꯅꯕ ꯍꯣꯠꯅꯔꯤ ꯔꯥꯖ꯭ꯌꯒꯤ ꯒ꯭ꯔꯤꯍ ꯃꯟꯇ꯭ꯔꯤ ꯁ꯭ꯔꯤ ꯒꯣꯕꯤꯟꯗꯥꯁꯅ ꯍꯥꯏ ꯁꯥꯟꯅ ꯈꯣꯠꯅꯕꯅ ꯀꯥꯡꯂꯨꯞ ꯐꯨꯔꯨꯞꯀꯤ ꯈꯦꯟꯅꯕ ꯊꯃꯝꯗꯕ ꯑꯃꯗꯤ ꯅꯨꯡꯁꯤ ꯆꯥꯟꯅꯕ ꯄꯨꯔꯛꯄꯗ ꯑꯆꯧꯕ ꯊꯧꯗꯥꯡ ꯂꯧꯔꯤ ꯗꯤꯔꯦꯛꯇꯔꯦꯠ ꯑꯣꯐ ꯏꯟꯐꯣꯔꯃꯦꯁꯟ ꯑꯦꯟ ꯄꯕ꯭ꯂꯤꯛ ꯔꯤꯂꯦꯁꯟꯁꯀꯤ ꯃꯤꯠ ꯗ ꯄ꯭ꯔꯦꯁꯀꯤ ꯊꯧꯔꯝ ꯉꯁꯤꯗꯒꯤ ꯑꯃꯨꯛ ꯍꯟꯅ ꯍꯧꯈ꯭ꯔꯦ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏꯔꯤ ꯚꯥꯔꯠ ꯑꯃꯁꯨꯡ ꯏꯟꯗꯣꯅꯦꯖꯤꯌꯥ ꯂꯩꯕꯥꯛ ꯑꯅꯤꯅ ꯂꯩꯅꯔꯤꯕ ꯃꯔꯤ ꯍꯦꯟꯅ